ಭಕ್ತಿ ಶಬದವಸಾಯೇ ಪರಮ ಚುಕಾಯೇ ಸದಾ ಸೇವಕ ದಿನ ರಾತಿ ಊಪರ ಗಗನ ಗಗನ ಪರ ಗೋರಖ ತಾಕಾ ಅಗಾಮ ಗುರು ಪುನವಾಸಿ ಗೋರ್ಬಚನೆ ಬಾಹರ ಕಾರ್ವೇಕೋ ನಾನಕ ಪಯಾ ಉದಾಸಿ ರಾಗ ಮಾರೂ ಮಹಲಾ ಪಹಿಲಾ ಕರ ಪಂಜವಾ ಏಕ ಓಅಂಕಾರ ಸತ್ ಗುರ ಪ್ರಸಾದ ಅಹನಿಸ ಜಾಗೈ ನೀಂದ ನಾ ಸೋವೈ ಸೋ ಜಾಣ ಜಿಸ ವೇದನ ಹೋವೈ ಪ್ರೇಮ ಕೇ ಕಾನ ಲಗೇ ತನ ಪೀತರ ವೈದ ಕೇ ಜಾಣೆ ಕಾರಿ ಜಿಯೋ ಜಿಸನೋ ಸಾಚಾ ಸವತಿ ಲಾಯೆ ಗುರುಮುಖ ವಿರಲೇ ಕಿಸೈ ಬುಝಾಯೆ ಅಮೃತ ಕೀ ಸಾರ ಸೋಈ ಜಾಣ ಜೇ ಅಮೃತ ಕಾ ವಾಪಾರಿ ಜಿಯೋ ರಾ ಪೇರ ಸೇತೀ ತನ ಪ್ರೇಮ ರಚಾಯೆ ಗುರು ಕೈ ಶಬ್ದ ತಥಾ ಚಿತ ಲಾಯ ಸಹಜ ಸೇತೀ ತನ ಕರಿ ಸುಹೇಲೀ ತ್ರಿಷ್ಣಾ ತಿಖಾನ ವಾರಿ ಜಿಯೋ ਸਹਿਸਾ ਤੋੜੇ ਪਰਮ ਚੁਕਾਏ ਸਹਿਜੇ ਸਿਫਤੀ ਧਨਖ ਚੜਾਏ ਗੁਰ ਕੈ ਸ਼ਬਦ ਮਰੈ ਮਨ ਮਾਰੇ ਸੁੰਦਰ ਜੋਗਾ ਧਾਰੀ ਜੀਓ ਹਉਮੈ ਜਲਿਆ ਮਨੋ ਵਿਸਾਰੇ ਜੰਪੁਰ ਵਜੈ ਖੜਕ ਕਰਾਰੇ ਅਬ ਕੈ ਕਹੇ ਨਾਮ ਨ ਮਿਲਈ ਤੂੰ ਸੋ ਜੀਅੜੇ ਭਾਰੀ ਜੀਓ ਮਾਇਆ ਮਮਤਾ ਭਵੈ ਖਿਆਲੀ ਜੰਫੁਰ ਫਾਸੈਂਗਾ ਜਮਜਾਲੀ ਹੇਤ ਕੇ ਬੰਧਨ ਤੋੜ ਨਾ ਸਕੈ ਤਾਂ ਜਮ ਕਰੇ ਖੁਆਰੀ ਜੀਓ ਨਾਹੋ ਕਰਤਾ ਨਾਮ ਕੀਆ ਅੰਮ੍ਰਿਤ ਨਾਮ ਸਤਿਗੁਰ ਦੀਆ ਜਿਸ ਤੋਂ ਦੇ ਤਸੇ ਕਿਆ ਚਾਰਾ ਨਾਨਕ ਸ਼ਰਨ ਤੁਮਾਰੀ ਜੀਓ ਮਾਰੂ ਮਹਲਾ ਤੀਜਾ ਘਰ ਪਹਿਲਾ ਇੱਕ ਓਅੰਕਾਰ ਸਤਿ ਗੁਰ ਪ੍ਰਸਾਦਿ